ಅಷ್ಟಾ ವಹಿಷ್ಠೇ ಮಂಗೋಹಿ ಮಶೈತಾ ವಿಸ್ಪಾಡುಷ್ಮಾತ ವಿಸ್ಪಾಡುಷೋಕ್ತ ವಿಸ್ಪಾಡುಷ್ವರಷ್ಟ ಅಚೀಷ್ಟೆ ಮಂಗೋಹಿ ಮಶೈತ ವಿಸ್ಪನಾಂ ಚ ಹುಮತನಾಂ ಹುಕ್ತನಾಂ ಹವ್ರಷ್ಟನಾಂ ವೈಷ್ಟಾಂಗೋಹಿ ಔಥ ಚ ಚಿತ್ರೇಮಶೌನೆ ಅಶೈಂ ವಹು ವೈಷ್ಟೇಮಸ್ತೆ ಉಷ್ಟಾಸ್ತೆ ಉಷ್ಟೌ ಮಾಯತಶಾಯಿ ವಹಿಷ್ಟಾಯಿ ಅಶೈಂ ವಿಸ್ಪಾಹುಮತ ವಿಸ್ಪಾಹುಕ್ತ ವಿಸ್ಪಾಹವ್ರಷ್ಟ ಬೌಟೋ ವರಷ್ಟ ವಿಸ್ಪಾಡುಷ್ಮತ ವಿಸ್ಪಾಡುಷುಕ್ತ ವಿಸ್ಪಾಡುಷ್ವರಷ್ಟ ನೋಯ್ಕ್ ಬೌಟೋ ವರಷ್ಟ ವಿಸ್ಪಾಹುಮತ ವಿಸ್ಪಾಹುಕ್ತ ವಿಸ್ಪಾಹವ್ರಷ್ಟ ವೈಷ್ಟೈ ಮಂಗೋಯ್ ಮಶೈತ ವಿಸ್ಪಾಡುಷ್ಮತ ವಿಸ್ಪಾಡುಷುಕ್ತ ವಿಸ್ಪಾಡುಷ್ವರಷ್ಟ ಅಚೀಷ್ಟೆ ಮಂಗೋಹಿ ಮಶೈತ ವಿಸ್ಪನಾಂ ಚ ಹುಮತನಾಂ ಹುಕ್ತನಾಂ ಅವ್ರಷ್ಟನಾಂ ವಹಿಷ್ಟಾಂಗೋಯಿ ಔಥ ಚ ಚಿತ್ರೇ ಮಶೌನೆ ಅಶೇಂ ವಹು ವೈಷ್ಟೇಮಸ್ತೆ ಉಷ್ಟಾಸ್ತೆ ಉಷ್ಟೌ ಮಾಯತ ಶಾಯಿ ವೈಷ್ಟಾಯ

0: ಸಮಸ್ತಾ ಅಚೀಷ್ಟೇ ಮಂಗೋಹಿ ಮಶೈತಾ ವಿಸ್ಪನಾಂ ಚಾಹು ಮತನಾಂ ಹುಕ್ತನಾಂ ಅವರಷ್ಟನಾಂ ವಹಿಷ್ಟಂಗೋಯಿ ಔಥ ಚ ಚಿತ್ರೇ ಮಶೌನೇ ಅಶೈವಹು ವೈಷ್ಟೇ ಮಸ್ತೆ ಅಷ್ಟಾಸ್ತೆ ಅಷ್ಟೌ ಮಾಹ್ಯತಶೈ ವಹಿಷ್ಟಾಯ ಅಶೇ.
1: We now bring you some specially selected music.